ವಿತ್ ಯುಕ್ತ ಸಮ್ಮುಖ ಚಿನ್ನ ಬದಲೇಶ ಐತ ಯುಕ್ತ ಸಮ್ಮುಖ ಚಿನ್ನ ಬದಲಿಗ ವ್ಯಾಪಕ ಫರ್ಯಮ ಅಶ್ನಾ ಕದ ಬಲ್ಚಾಭಯಮ ಸಮುಖ ಚಿನ್ನ ಬದಲಿಗ ವ್ಯಾಪಕ ಫರ್ಯಮ ಅಶ್ನಾ ಕದ ಬಲ್ಚಾಭಯಮ ಪುರಿಯ ದೈವದ ಬುರದಾಖ ನ ಬಲೋಕ್ಷಣ ಕುಲ ದೈವದ ಪುರದ ಕನ ಬಲೋಕ್ರಮ ಜಲ ಜಲ ಶುಂಪೇದ ನುಸ್ತಾಭಯಮ ಸಯುಕ ಸಮುಖ ಚಿನ್ನ ಬದಲಿಗ ವ್ಯಾಪಕ ಫರ್ಯಮ ಅಶ್ನಾ ಕದ ಬಲ್ಚಾಭಯಮ ಕುಲಿಯ ದವದ ಪುರದ ಕನ ಬಲೋಕ್ರಮ ಜಲ ಜಲ ಪೈದಾಶ ಮನುಸ್ತಾಭಯಮ ಪಯುಸ್ ಅಡಿ ಮಂದಿ ಮಿಕರಸ್ ದೇ ಹುದುಮ್ರ ದೇಚೆ ಪಯುಸ್ ಅಡಿ ಮಂದಿ ಮಿಕರಸ್ ದೇ ಹುದುಮ್ರ ದೇಚೆ ಕೈಲ ಸಮಹಿ ಸರಾಖ್ರ ನುಬತ್ಸಾಭಯಮ ಪಯು ಸಡಿ ಬಂದಿ ಮಿಕರಸ್ ದಿ ಹುದುಮರ ದೀಚಿ ಕೈಲ ಸಮಿ ಸರಾಖಡ ನುಬತ್ಸಾಭಯಮ ಔ ಸುಮ್ರ ಚಿಸ್ತಾಕುಸಿ ತದ್ದರಗ್ಲಮ್ಮ ಯಕ್ಕಿನ್ ದಿವಸ ಸುಮ್ರ ಚಿಸ್ತಾಕುಸಿ ತದ್ದರಗ್ಲಮ್ಮ ಯಕ್ಕಿನ್ ದಿವಸ ಕಮಂದ್ರ ಸೇತ ದುಮ್ರ ಲಾಡಮ್ಮ ನು ಮುಲಾಭಯಮ ಸುಮ್ರ ಚಿಸ್ತಾಕುಸಿ ತದ್ದರಗ್ಲಮ್ಮ ಯಕ್ಕಿನ್ ದಿವಸ ಕಮಂದ್ರ ಸೇತ ದುಮ್ರ ಲಾಡಮ್ಮ ನು ಮುಲಾಭಯಮ ಔ ದರದ ತಿರುವುತೆ ನಿಲ್ಜಾಮ್ ಹುಪಮ ಮಲೆಗ ದಗದ ತಿರುತೆ ನಿಲ್ಜಾಮ್ ಖು ಪಮ ಮಲಗವ ದಗದ ಡೇರಗಮ ಮರ್ಷಂ ಪಖಂದ ಅಭಯಮ ದಗದ ತಿರುತೆ ನಿಲ್ಜಾಮ್ ಖು ಪಮ ಮಲಗವ ದಗದ ಡೇರಗಮ ಮರ್ಷಂ ಪಖಂದ ಅಭಯಮ ಓ ಮಿನಿ ಜಿದಿಯಂ ಖುದ ಯಕಂ ಜರಿಹುಂ ಲರಮ ಪಿರ್ ಸಾಹಬ ಓ ದಾದಿ ಪಿರ್ ಸಾಹಬ ಔರ್ ರಿಸರ್ ಅಲ್ಸಿ ದೌದ್ ಖಾನ್ ದ ಡಾಲೈ ವಿಸಿ ಮಿನಿ ಜಿದಿಯಂ ಖುದ ಯಕಂ ಜರಿಹುಂ ಲರಮ ಕಮರ ವರ್ಷಂ ತಲ ಶುಖಂದ ರಜಾ ಅಭಯಮ ಮಿನಿ ಜಿದಿಯಂ ಖುದಯ ಕಮ್ಜರಿ ಹಮ ಲರಮ ಕಮರ ವರ್ಷ ಮೊತ್ತಲ ಶುಖಂದಾರ ಹಸಾವಯಮ ಪಯೋ ಸಡಿ ಬಂದಿ ನಿಕರ ಜಿ ಖುದುಮ ರದೇಸಿ ಕೈಲ ಸಮಖಿ ಸರಾಕಡ ನು ಬಾದಶಾ ವಯಮ ಆ ಸಮರ ಚಿ ಸಾಕು ಸ್ರೀ ದರಗಲಮ ಯಕಿನ್ ದೋಷ ಕಮಂದ್ರ ಸಿ ತದುಮ್ರ ಲಾಡಮ ನು ಮುಲಾ ಭಯಮ ತುಮ್ರ ಚಿಸ್ತಾ ಕುಸಿತ ದರಗ್ಲಮ ಯಕಿನ್ ದಿವಸ ಏಕ ಮಂದ್ರ ಸೇತ ತುಮ್ರ ಲಾಡಮ ನು ಮುಲಾ ಭಯಮ ಔ ದಗದ ತಿರುವತನ್ ದಿಲ್ ಜಾಮ್ ಕು ಪಮ ಮಲಗವ ಜಕದ ಡೇರ ಗಮ ಮರ್ಷಮ ಪಖಂದ ಭಯಮ ಮಿನಿ ಸಿದಿಯಂ ಖುದ ಯಕಮ್ ಜರಿ ಹಮ ಲರಮ ಕಮರ ವರ್ಷಮ ತಲ ಶು ಖಂದ ರಜಾ ಭಯಮ ಔ ಪಲಾರ ಮೇ ವಚನ ಶು ಬಾಣ ತರ್ಕೋರ ಪಲಾರ ಮೇ ವಚನ ಶು ಬಾಣ ತರ್ಕೋರ ತಯಾ ದಿಧೇರ ತರ್ಕೋರ ಪಲಾರ ಮೇ ವಚನ ಶುಲ್ ಬಾಣ ತರ್ಕೋರ ತಯಾ ದಿಧೇರ ಲಜಡ ತರ್ಕೋರ ಓ ಪನ್ ಸುಮ್ರ ಪನ ಶ್ರದ ನರಾಗ್ಲ ಮನನ್ ಸುಮ್ರ ಪನ ಶ್ರದ ನರಾಗ್ಲ ಮನನ್ ಜಾನ್ ಮೇ ಪಜಾನ್ ಪಸಿ ರಖ ತರ್ಕೋರ ತುಮ್ರ ಪನ ಶ್ರದ ನರಾಗ್ಲ ಮಜ ಜಾನ್ ಮೇ ಪನ ಜಾನ್ ಮೇ ಪಜಾನ್ ಪಸಿ ರಖ ತರ್ಕೋರ ಓ ಜ ಬಂಜಾರ ಶುಮದ ಯಾರ್ ದ ಕೂಸಿ ಜ ಬಂಜಾರ ಶುಮದ ಯಾರ್ ದ ಕೂಸಿ ಮಾವಲ್ಲ ಓಡಿ ಊರಂಜೆ ತರ್ಕೋರ ಜ ಬಂಜಾರ ಶುಮದ ಯಾರ್ ದ ಕೂಸಿ ಮಾವಲ್ಲ ಓಡಿ ಊರಂಜೆ ತರ್ಕೋರ ಅವಲ ಕಮ ಶುಮ್ಮಿ ಪಶಾಶಾದ್ರ ಕತರ ಲಕಮ ಶುಮ್ಮಿ ಪಶಾಶಾದ್ರ ಕತ ಮಾಲಾಸ್ ನಿವಲಿ ಒಪ್ಪಲ್ ಜ ತರ್ಕೋರ ತರ್ಕೋರ ಪಲಾರ ಮೇ ವಚನ ಶು ಬಾಣ ತರ್ಕೋರ ತಯಾ ದಿದೇ ರಾತ ದಶರ ತರ್ಕೋರಾ.

ಶುಂಡಿ ಲಗಮ ಮಿಶ್ವೇತರಾಡಿ ಶುಂಡಿ ಲಗಮ ಮಿಶ್ವೇತರಾಡಿ ಸುಮ್ರಾ ಬಿವಕ್ತರನಲಾಡಿ ಶುಂಡಿ ಲಗಮ ಮಿಶ್ವೇತರಾಡಿ ಸುಮ್ರಾ ಬಿವಕ್ತರನಲಾಡಿ ಬ್ಯಾಬ ಮುದಾಮರ ಪಸಿ ಜಾಡಿ ಮದಲು ಎಲ್ಲ ನಾಡಿ ದರ್ಬ ಮಿನಿಶಿ ಅರಸ್ತಾ ಬಲೋರ್ ಬಾದುನ ಚಿಪವಾದು ಪಸಿವಾದದ ಸದ ರತ್ಲೂ ಕಿಸ ಉಗ್ದದ ಓ ಲಕ್ಪಲ ಯಾರ ಮಿಗಿಲದ ಮನಸಿಬ ಮೆ ತೂರಷ್ಪದ ಚಿದ ವಿಸಾಸ ಹರ್ ರಜಿ ಕ್ಯಮದ್ ಬವಿನ ವೆಲ್ಕಮ್ ಜನಾಬ ಶತುರ್ ಸರಹಂದ ಸಿಸ ಶೈವಿಗೆ ನಸಿ ವಾಳಿ ಚಮಸ ರೇಷರಿಗೆ ಜನಾಬ ನೋ ಆಫ್ ಕೋರ್ಸ್ ಪರ್ಮಿಷನ್ ಕೆ ಮತರವಲ ಶೇಖ ಸಿ ಲಾಸಿಮನ ಜರೂರ್ ಬೈಶ ಮಿಲೋ ಹಸಿ ಪೀರ್ ಅಬ್ದುಲ್ ಮುತಲಿಬ್ ಶಾ ಸಿ ಜನಾಬ ಮರ್ದೂದ್ ಕುಂಡಿ ಸಬ ಜರೂರ್ ಮತರವಲ ಶೇಖ ಸಿ ನೋ ಸಮನ ಗುಲ್ ಗುಲ್ ದಿಮಾ ವರಿದುನ್ ಕೆ ಜಿ ದಿಮಿಶ್ ಫ್ಯಾನ್ ದಿ ದಿಮಿಶ್ ಬ್ರುನ ದಿ ಸಿ ಸೊ ಬಿಲ್ಕುಲ್ ಜಿ ಪೇಸ್ಟ್ ಕವಲ ಶೇ ಮೆಸೇಜ್ ಕೆ ಸಿ ಸಮೇ ಸಿ ಮತರವಲ ಶೇ ಲಾಸಿಮನ ಚಿಕಮ ದಕನ ದಿ ತುಸಿ ಚಿಕಮ ಶೈರಿ ದು ಕನಾ ಸಿ ಶೇ ಬಾಯಿ ಓಕೆ ಜನಾಬ್ ಓಕೆ ಜನಾಬ್ ಓಕೆ ಜನಾಬ್ ಓಕೆ ಜನಾಬ್.

ಇಶ್ಕ್ ಮೇ ಮುಬ್ತಿಲಾಲು ಗುಸಿ ಪೂಚನ, ಇಶ್ಕ್ ಮೇ ಮುಬ್ತಿಲಾಲು ಗುಸಿ ಪೂಚನ. ವಕ್ತ ತೋ ಗುಜಾರಿ ಕಿ ಸಜಾ ಕ್ಯಾ ಹೋತಿ ಹೈ, ವಕ್ತ ಮಿಲಾ ತೋ ಬೇವಫಾವೋ ಸೇ ಪೂಚನ, ವಕ್ತ ಮಿಲಾ ತೋ ಬೇವಫಾವೋ ಸೇ ಪೂಚೇಂಗೇ ಕಿ ಬೇವಫಾಯಿ ಕಿ ಸಜಾ ಕ್ಯಾ ಹೋತಿ ಹೈ.

ಲತೀಫ್ ಎಡಿಯರ್ ಮನನಕೋ ಮಾಸಿ ನನ್ನ ಸೋಮಶೇರ್ಪ ರೇಡಿಯೋ ಮನ್ ರೇಡಿಯೋ ಬರೀದ ಪರೋಡ್ ಬಂದೇನೆ ಆಸೂಸಿ ನಾನು ಮತಲಿ ಬೈಸಿ ಲತೀಫ್ ಬೈ ನಮೈ ವಾಸಿ ಲತೀಫ್ ಬೈ ಎಡಿಯರ್ ಸೋ ತಮ್ಮಿ ನಾವು ಮನನಸಿ ನನ್ನ ಪರಣವಾಲ್ ಶಿ ನಾಸೋ ಪರೋಡ್ ಬಂದೇವೆ ಟೋಲ್ ಪ್ರೋಗ್ರಾಮ್ ಓರ್ವ ಹಸಿ ಸಮಯ ಕಾಲ್ನದೆ ಕಡೆ ಟೋಲ್ ತೆಸಲ ಅಮ್ಮನವರಕ ಎಡಿಯರ ಮನನ ಹಸಿ ಲತೀಫ್ ಬೈ ದ ಪರಣವಾಲ್ ಶಿ ಸಮಂಗ ಯು ಲಿಸ್ನರ್ ದಿಸಿ ತಾಡಿಯರ ಮನನ ಹಸಿ ಅವರ ಬಲ್ಲ ಚಿಕ್ಕಮ್ಮ ಚೌಕಿದಾರ ಮಾತಿ ದಹಾಡಿರೋ ತಮ್ಮಿ ನಾವು ಮನನಾಸಿ ಅಮೀರ್ ಜಮಾನ್ ಚೌಕಿದಾರ್.